ಮರುತ್ವದೇವಸ್ಯ ಚ ಮರುತ್ವತ ದೇವಸ್ಯ ನಿಷ್ಕೃತಂ ಮರುತ್ವತ ಚೇಂದ್ರೇಣಾಗ್ಮತಮದಾಸೋವಸ್ಸಂ ನಿಷ್ಕೃತಂ ದೇವಸ್ಯತ್ವಷ್ಟುರ್ನವಂಚಮಸಂದ್ಯಮುತ.